ಆಕಾಶವಾಣಿ ಹೈದರಾಬಾದ್ ಕೇಂದ್ರ ಮಧ್ಯಮ ತರಂಗ 406.5 ಮೀಟರ್ 738 ಕಿಲೋಹರ್ಟ್ಸ್ಗಳು ಹಾಗೂ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಕೇಳಿ ಕಸ್ತೂರಿ ಕನ್ನಡ. ಕಸ್ತೂರಿ ಶ್ರೋತೃಬಂಧುಗಳಿಗೆ ಆತ್ಮೀಯ ಸ್ವಾಗತ. ರತ್ನ ಅರ್ಚಕ್ ಮಾಡುವ ಪ್ರೀತಿಯ ನಮಸ್ಕಾರಗಳು. ಕಸ್ತೂರಿಯ ಇಂದಿನ ಗುರುವಾರದ ಮಧ್ಯಾಹ್ನದ ಸಂಚಿಕೆಯಲ್ಲಿ ಕೇಳಿ ಅಂತಾರಾಷ್ಟೀಯ ನ್ಯಾಯ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಮತ್ತು ಚಿತ್ರಗೀತೆ. ಶ್ರೋತೃಗಳೇ, ಜುಲೈ 17 ಅಂತಾರಾಷ್ಟೀಯ ನ್ಯಾಯ ದಿನ. ವಿಶ್ವದಾದ್ಯಂತ ನ್ಯಾಯ, ಸಮಾನತೆ ಹಾಗೂ ಮಾನವ ಹಕ್ಕುಗಳ ರಕ್ಷಣೆಯ ಮಹತ್ವವನ್ನು ಸಾರುವ ಉದ್ದೇಶದಿಂದ ಈ ದಿನವನ್ನು ಆಚರಿಸಲಾಗುತ್ತದೆ. ನ್ಯಾಯ ಎನ್ನುವುದು ಕೇವಲ ಕಾನೂನು ಅನುಷ್ಠಾನವಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಗೆ ಸಮಾನ ಅವಕಾಶ, ಗೌರವ ಮತ್ತು ಹಕ್ಕುಗಳನ್ನು ಒದಗಿಸುವ ಮೌಲ್ಯವಾಗಿದೆ. ಈ ಅಂತಾರಾಷ್ಟೀಯ ನ್ಯಾಯ ದಿನದ ಅಂಗವಾಗಿ ನ್ಯಾಯಯುತ ಮತ್ತು ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ನಾವು ಎಲ್ಲರೂ ಕೈಜೋಡಿಸೋಣ ಎಂಬ ಸಂದೇಶದೊಂದಿಗೆ ಇಂದಿನ ವಿಶೇಷ ಸಂದರ್ಶನ ಕಾರ್ಯಕ್ರಮವನ್ನು ಕೇಳೋಣ. ಸಂದರ್ಶನ ನೀಡುವವರು ವಕೀಲರಾದ ವಾದೀಂದ್ರ ಜೋಶಿ.

0: ಸಂದರ್ಶನ ನಡೆಸಿಕೊಡುತ್ತಿರುವವರು ಪರಿಮಳ ಜೋಶಿ. ಕೇಳಿ, ಅಂತಾರಾಷ್ಟ್ರೀಯ ನ್ಯಾಯ ದಿನದ ಅಂಗವಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ.
1: ಸ್ನೇಹಿತರಿಗೆ ನಮಸ್ಕಾರ. ಯಾವುದೇ ದೇಶದ ಶಾಂತಿ ಮತ್ತು ಸೌಹಾರ್ದತೆಯು ಅದರ ನ್ಯಾಯ ವ್ಯವಸ್ಥೆಯನ್ನು ಆಧರಿಸಿರುತ್ತದೆ. ನ್ಯಾಯ ಎಲ್ಲರಿಗೂ ಸಮಾನ. ಕಾಯ್ದೆಗಳು ನಾವು ನಮ್ಮನ್ನ ರಕ್ಷಿಸಿಕೊಳ್ಳಲು ಮತ್ತು ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲು, ಹಾಗೆಯೇ ನಮ್ಮನ್ನು ನಾವು ಒಂದು ಚೌಕಟ್ಟಿನ ಒಳಗೆ ಹಾಕಿಕೊಳ್ಳಲು ಈ ಕಾಯ್ದೆ ಕಾನೂನುಗಳನ್ನು ನಾವು ರೂಪಿಸಿಕೊಂಡಿದ್ದೇವೆ. ಒಂದೇ ದೇಶದಲ್ಲಿ ಇರುವಾಗ ಅಥವಾ ಒಂದೇ ದೇಶದ

0: ನ್ಯಾಯ ದಿನವನ್ನು ಆಚರಿಸಿಕೊಳ್ತಾ ಇದ್ದೇವೆ. ಅದರ ಪ್ರಾಮುಖ್ಯತೆ ಏನು, ಹಾಗೆ ಅದನ್ನು ನಾವು ಯಾಕೆ ಆಚರಿಸಿಕೊಳ್ತೇವೆ, ಇದರಿಂದ ಸಾಮಾನ್ಯ ಜನರಿಗೆ ಒದಗುವಂತಹ ಲಾಭಗಳೇನು ಎನ್ನುವುದನ್ನು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ವಾದೇಂದ್ರ ಜೋಶಿಯವರು, ಪ್ರಮುಖ ನ್ಯಾಯವಾದಿಗಳು ಹೈದರಾಬಾದಿನ ಜಂಟಿ ನಗರದಲ್ಲಿ. ಅವರಿಂದ ಮಾತನಾಡುತ್ತಾ ಈ ವಿಷಯಗಳ ಬಗ್ಗೆ ನಾವು ಇಂದು ಮಾಹಿತಿ ಪಡೆದುಕೊಳ್ಳೋಣ. ಸರ್, ನಿಮಗೆ ಆಕಾಶವಾಣಿಯ ಸ್ಟುಡಿಯೋಸ್ಗೆ ಆದರದ ಸ್ವಾಗತ. ನಮಸ್ಕಾರ ಸರ್.
1: ನಮಸ್ಕಾರ ಮೇಡಮ್. ಗುರುಭ್ಯೋ ನಮಃ.
0: ಸರ್, ನಾವು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಂದ್ರೆ ಈ ಅಂತಾರಾಷ್ಟ್ರೀಯ ನ್ಯಾಯ ದಿನವನ್ನ ಯಾಕೆ ಆಚರಿಸಿಕೊಳ್ತೀವಿ, ಅಥವಾ ಇದನ್ನ ನ್ಯಾಯ ದಿನ ಅಂತ ಅಂದ್ರೆ ಏನು ಸರ್?
1: ಇದು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಥವಾ ಇಂಟರ್ನ್ಯಾಷನಲ್ ನ್ಯಾಯ ದಿನ ಅನ್ನೋದು, ಎರಡು ಈ ಪ್ರಶ್ನೆಗೆ ಎರಡು ಉತ್ತರಗಳು ಉಂಟು. ಒಂದು, ನಾವು ಯಾಕೆ ಆಚರಿಸ್ತೀವಿ, ಇದರ ಹಿಂದಿನ ಇತಿಹಾಸ ಏನು, ಒಂದು ಒಂದು ಉತ್ತರ. ಎರಡನೇದು, ಭಾರತದಲ್ಲಿ ನಾವು ಯಾಕೆ ಇದನ್ನು ಆಚರಣೆ ಮಾಡಬೇಕು ಅಂತ ಎರಡನೇ ಉತ್ತರ. ಇವೆರಡೂ ಉತ್ತರವನ್ನು ಈ ಪ್ರಶ್ನೆಯಲ್ಲಿ ಕೊಡ್ತೀನಿ. ಮೊದಲನೇದು, 1998 ಇಂಟರ್ನ್ಯಾಷನಲ್ ಕೋರ್ಟ್, ಕ್ರಿಮಿನಲ್ ಕೋರ್ಟ್ ಅಂತ ಮೊದಲನೇ ಸಾರಿ ಅದನ್ನ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಸ್ಥಾಪನೆ ಮಾಡಿದ್ರು. ಈ ನ್ಯಾಯ ಸಂಸ್ಥೆಯ ವಿಶೇಷ ಏನಂದ್ರೆ, ಇದಕ್ಕಿಂತ ಮುಂಚೆ ಇರುವ ಎಲ್ಲಾ ನ್ಯಾಯ ಸಂಸ್ಥೆಗಳು ಅಂದ್ರೆ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಇದು ಯುನೈಟೆಡ್ ನೇಷನ್ ಇಂದ ಮಾಡಿದ್ರು, ಅದಕ್ಕಿಂತ ಮುಂಚೆ ಪೀಸ್ ಕೋರ್ಟ್ ಅಂತ ಇತ್ತು. ಈ ಎಲ್ಲಾ ನ್ಯಾಯ ಸಂಸ್ಥೆಗಳ ಪ್ರಾಬ್ಲಮ್ ಏನಿತ್ತು, ಅದರಲ್ಲಿರೋ ಸಮಸ್ಯೆ ಏನಂದ್ರೆ, ಎರಡು ದೇಶಗಳು ಆ ನ್ಯಾಯ ಸಂಸ್ಥೆ ಮುಂದೆ ಬಂದಾಗ ಅವರು ವಾದ ವಿವಾದಗಳಾಗ್ತಿತ್ತು, ಅವರ ಸಮಸ್ಯೆಯನ್ನು ಕೇಳಿ ಯಾವುದೇ ಆದೇಶ ಕೊಟ್ಟರು ಆ ಆದೇಶವನ್ನ ಪಾಲನೆ ಮಾಡಬೇಕೋ ಮಾಡಬಾರದು ಎಂಬ ಒಂದು ಆಪ್ಷನ್ ಒಂದು ಅದು ಆ ದೇಶಾಗಿರ್ತಿತ್ತು. ಈಗ ಒಂದು ಚಿಕ್ಕ ಉದಾಹರಣೆ ಅಂದ್ರೆ, 1968 ನಿಕಾರಗುವಾ ವರ್ಸಸ್ USA ಅಂತ ಒಂದು ದೊಡ್ಡ ವಿಚಾರ ನಡೀತು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ. ಅದರಲ್ಲಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್, ಅದು ಒಂದು ಇಂಟರ್ನ್ಯಾಷನಲ್ ಪೋರ್ಟ್ ಬಗ್ಗೆ, ಅಲ್ಲಿರೋ ಒಂದು ಪೋರ್ಟ್ ಬಗ್ಗೆ ಡಿಸ್ಕಷನ್ ಆಯಿತು. ಎಲ್ಲ ಒಂದು ಇರೋ ಎಲ್ಲ ಸಮಸ್ಯೆ ಸಮಾಚಾರಗಳೆಲ್ಲ ನೋಡಿ, ಅಲ್ಲಿ ಅವ್ರ ಮುಂದಿರೋ ಎಲ್ಲ ಒಂದು ಫ್ಯಾಕ್ಟ್ಸ್ ನೆಲ್ಲ ನೋಡಿ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ 8 ಡೈರೆಕ್ಷನ್ಸ್ ಅನ್ನ ಯುನೈಟೆಡ್ ಸ್ಟೇಟ್ಸ್ ಗೆ ಕೊಡ್ತು. ಪಾಲನೆ ಮಾಡಿಸಕ್ಕೆ ಯಾವ ವ್ಯವಸ್ಥೆ ಇಲ್ಲ, ಯಾವ ಪ್ರಕ್ರಿಯೆ ಇಲ್ಲ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಲ್ಲಿ. ಹಾಗಾಗಿ ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ ಆಪ್ಷನಲ್ ಲಾ ಅಂತ ಕರಿತೀವಿ. ಅಂದ್ರೆ ದೇಶ ಮಾಡಬೇಕಂದ್ರೆ ಮಾಡಬಹುದು, ಬೇಡ ಅಂದ್ರೆ ಬಿಡಬಹುದು. ಇದು ಒಂದು ದೊಡ್ಡ ಸಮಸ್ಯೆ ಇತ್ತು ಇಂಟರ್ನ್ಯಾಷನಲ್ ಕೋರ್ಟ್, ಇಂಟರ್ನ್ಯಾಷನಲ್ ಲಾ ಅಲ್ಲೇ. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎಂಬುದು ಮೊದಲನೇ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಕೊಟ್ಟಿದ್ದ ಪಾಲನೆ, ಕೊಟ್ಟಿದ್ದ ಆದೇಶ, ಇದು ಕ್ರಿಮಿನಲ್ ವಿಷಯದಲ್ಲೇ ಆಗಿರಬಹುದು. ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಆಫ್ ಜಸ್ಟಿಸ್ ಎಂಬುದು ಇಟ್ ಈಸ್ ಇಂಟರ್ನ್ಯಾಷನಲ್ ಲಾ, ಒಂದು ಸಿವಿಲ್ ಲಾ ಅಲ್ಲೇ ಬರುತ್ತೆ. ಆದರೆ ಕ್ರಿಮಿನಲ್ ವಿಷಯದಲ್ಲಿ ಇದು ಇಂಟರ್ನ್ಯಾಷನಲ್ ಕೋರ್ಟ್ ಆಗಿದ್ರು, ಇಲ್ಲಿ ಕೊಟ್ಟಿರೋ ತೀರ್ಪನ್ನು ಯಾವುದೇ ದೇಶ ಆಗಿದ್ರು, ಅಂದ್ರೆ ಆ ಒಂದು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎಂಬ ಒಂದು ಸ್ಟ್ಯಾಚು ಏನಿದೆ, ಆ ಒಂದು ಟ್ರೀಟಿ ಏನಿದೆ, ಆ ಟ್ರೀಟಿಗೆ ಯಾರ್ಯಾರು ಸದಸ್ಯರಾಗಿದರೋ ಅವರೆಲ್ಲರೂ ಅದರ ಪಾಲನೆ ಖಂಡಿತವಾಗೂ ಮಾಡಬೇಕು. ಮಾಡಲಿಲ್ಲ ಅಂದ್ರೆ ಪಾಲನೆ ಮಾಡಿಸೋದಿಕ್ಕೆ ಅಲ್ಲೊಂದು ಮೆಕ್ಯಾನಿಸಮ್ ಇದೆ, ಒಂದು ಪೊಲೀಸ್ ಫೋರ್ಸ್ ಅಂತ ಮಾಡಿ, ಆ ಪೊಲೀಸ್ ಫೋರ್ಸ್ ಇಂದ ಪೀಸ್ ಫೋರ್ಸ್ ಅಂತ ಮಾಡಿ ಅದರಿಂದ ಪಾಲನೆ ಮಾಡಿಸ್ತಾರೆ. ಹಾಗಾಗಿ ಇದು ಅಂತಾರಾಷ್ಟ್ರೀಯ ನ್ಯಾಯದಲ್ಲಿ ಒಂದು ದೊಡ್ಡ ದಿನ ಆಯಿತು. ಬೇರೆ ದೇಶಗಳು, ಬೇರೆ ಬೇರೆ ರಾಷ್ಟ್ರಗಳು ಒಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಕೊಟ್ಟಿರೋ, ಸಂಸ್ಥೆ ಕೊಟ್ಟಿರೋ ಒಂದು ತೀರ್ಪನ್ನು ಫಾಲೋ ಮಾಡಬೇಕು, ಅದರ ಪಾಲನೆ ಮಾಡಬೇಕು ಅಂತ ಬಂದಿರೋ ಮೊದಲನೇ ಸಂಸ್ಥೆ. ಹಾಗಾಗಿ ಈ ದಿನವನ್ನು ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್, ಯಾವ ದಿನ ಇದು ಈ ಸಂಸ್ಥೆ ಶುರುವಾಯಿತು ಆ ದಿನವನ್ನು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಂತ ಮಾಡಬೇಕು ಅಂತ 2010 ಇದು ಒಂದು ತೀರ್ಪು ಎಲ್ಲಾರು ತಗೊಂಡು, ಎಲ್ಲಾ ದೇಶಗಳು ತಗೊಂಡು 17 July ಈ ದಿನವನ್ನು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಂತ ಮಾಡಿದ್ರು. ಈಗ ನನ್ನ ಎರಡನೇ ಉತ್ತರ, ನಾವು ಭಾರತದಲ್ಲಿ ಯಾಕೆ ಮಾಡಬೇಕು. ಮೊದಲನೇದು, ಭಾರತ ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಸಂಸ್ಥೆಗೆ ಸದಸ್ಯರಲ್ಲ, ನಮಗೆ ಇದರದ್ದು ಏನೂ ಲಾಭವಿಲ್ಲ, ಇದ್ರ ನಮ್ಗೆ ಏನ್ ಸಂಬಂಧನವೂ ಇಲ್ಲ, ಆದ್ರೆ ನಾವ್ ಯಾಕೆ ಇದ್ರ ಪಾಲನೆ ಮಾಡಬೇಕು. ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನೋದು ಬರೀ ICC ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಒಂದೇ ಸೀಮಿತವಾಗಿದ್ದಲ್ಲ, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನೋದು ಇಡೀ ನಮ್ಮ ಅಂತಾರಾಷ್ಟ್ರೀಯ ನ್ಯಾಯಕ್ಕೆ ಏನಿದು, ಇಂಟರ್ನ್ಯಾಷನಲ್ ಲಾಗ್ ಏನ್ ಮಾಡಬೇಕು, ಎರಡು ದೇಶಗಳ ಮಧ್ಯೆ ಸಂಬಂಧ ಹೆಂಗೆ ಬೆಳಿಬೇಕು, ಹಲವಾರು ದೇಶಗಳ ಮಧ್ಯೆ ಸಂಬಂಧ ಹೆಂಗೆ ಬೆಳಿಬೇಕು, ಇವೆಲ್ಲವನ್ನು ಮುಂದುವರಿತಾ ಬಂತು. ಹಾಗಿದ್ದಾಗ ಭಾರತ, ನಮ್ಮ ಭಾರತ ಇಂಟರ್ನ್ಯಾಷನಲ್ ಲಾಗೆ ಕೊಟ್ಟಿರೋ ಕೊಡುಗೆ ಬಹಳ ದೊಡ್ಡದು, ಇದು ಯಾರಿಗೂ ಗೊತ್ತಿಲ್ಲ, ತುಂಬಾ ಕಡಿಮೆ ಗೊತ್ತು. ಹಂಗಿದ್ದಾಗ ನಾವು ಅದರ ಆಚರಣೆ ಮಾಡಬೇಕು. ಈಗ ನಿಮ್ಗೆ 3-4 ಉದಾಹರಣೆ ಕೊಡ್ತೀನಿ. ಇಂಟರ್ನ್ಯಾಷನಲ್ ಲಾ ಅಲ್ಲಿ ಒಂದು ಬೇಸಿಕ್ ಪ್ರಿನ್ಸಿಪಲ್ ಅಂತ ನಾವೇನಂತೀವಿ, ನಾವು ನಮ್ಮ ಹತ್ರ ಪ್ಯಾಕ್ಟಸ್ ಸರ್ವಂಡ ಅಂತ, ಇದು ಲ್ಯಾಟಿನ್ ಟರ್ಮ್. ಇದು ಇದ್ರ ಅರ್ಥ ಏನಂದ್ರೆ, ನೀವು ಯಾವುದೇ ಒಂದು ಟ್ರೀಟಿ ಸೈನ್ ಮಾಡಿದ್ರಿ ಅಂದ್ರೆ, ನೀವು ಎರಡು ದೇಶ ಮಧ್ಯ, ಅದನ್ನ ನೀವಾಗ ನೀವೇ ಅದನ್ನ ನೀವು ಪಾಲನೆ ಮಾಡಬೇಕು. ಯಾಕಂದ್ರೆ ಒಂದು ದೇಶ ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡದಾಗ್ಲಿ, ಒಂದ್ ದೇಶ ಇನ್ನೊಂದು ದೇಶದ ಮೇಲೆ ಕೂತು ನೀವು ಮಾಡಿ ನಮ್ ಪೊಲೀಸ್ ಕಳಿಸ್ತೀವಿ, ಹಿಂಗ್ ಮಾಡಕ್ ಸಾಧ್ಯ ಇಲ್ಲ. ಹಂಗಾಗಿ ಪ್ಯಾಕ್ಟಸ್ ಸರ್ವಂಡ ಮಾಡಬೇಕು ಅಂತಂದ್ರು. ಆದ್ರೆ ನಮ್ಮ ಮನುಸ್ಮೃತಿಯಲ್ಲಿ ಇದ್ರ ಬಗ್ಗೆ ಯಾವಾಗೂ ಬರೆದಿತ್ತು, ಸನ್ನಯ ಸನ್ನಿಧಿ ಅಂತ ಬರೆದಿದ್ದಾರೆ. ಮನುಸ್ಮೃತಿಯ ಮಂಗಳ ಅಂತ ಒಂದು ಬಂದಿರುವ ಒಂದು ಚಾಪ್ಟರ್ ಕೆಳಗೆ ಇದ್ರ ಬಗ್ಗೆ ಬರೆದಿರು, ಉಲ್ಲೇಖ ಮಾಡಿದ್ದಾರೆ. ಏನಂದ್ರೆ, ಎರಡು ರಾಜ್ಯ ಮಧ್ಯ ಯಾವ ನೀವೇನೇ ಬರ್ಕೊಂಡ್ರು, ನಿಮ್ದೇನ್ ಸಂಧಿ ಆಗತ್ತೋ ಆ ಸಂಧಿ ಪಾಲನೆ ಆ ರಾಜ್ಯನೇ ಮಾಡಬೇಕು, ಇನ್ನೊಂದು ರಾಜ್ಯ ಅದ್ರ ಮೇಲೆ ಬಂದು ಪಾಲನೆ ಮಾಡಿಸಕ್ಕಾಗಲ್ಲ ಅನ್ನೋ ವಿಷಯ ಯಾವಾಗೋ ಮನುಸ್ಮೃತಿಯಲ್ಲಿ ಬರೆದಿದ್ದಾರೆ. ಹಂಗಾಗಿ ಬೇಸಿಕ್, ವೆರಿ ಬೇಸಿಸ್ ಆಫ್ ಇಂಟರ್ನ್ಯಾಷನಲ್ ಲಾ ನಾವೇನಂತೀವಿ ಅಂದ್ರೆ, ಇಂಟರ್ನ್ಯಾಷನಲ್ ಲಾ ಬೆಳೆದಿರೋದೇ

0: ಈ ಒಂದು ಟರ್ಮ್ ಇಂದ ಪ್ಯಾಕ್ಟಸ್ ಸರ್ವೆಂಡ ಅಂತ ಅದೇ ಮನುಸ್ಮೃತಿಯಲ್ಲಿ ಬರೆದಿದ್ದಾರೆ. ಅದ್ರ ಪಾಲನೆಗಳು ನಮ್ಮ ದೇಶದ ರಾಜ್ಯಗಳು ಯಾವಾಗಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ಹಂಗಾಗಿ ನಮ್ಮ ಕೊಡುಗೆ ದೊಡ್ಡದು. ಇದೊಂದೇ ಅಲ್ಲ, ಎರಡನೇದು, ಎರಡನೇ ದೊಡ್ಡ ವಿಷಯ ಏನಂದ್ರೆ ಈಗ ನಡೀತಿರುವ ಒಂದು ದೊಡ್ಡ ವಿಷಯ ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ. ಯಾವುದೇ ಒಂದು ಎರಡು ದೇಶದ ಮಧ್ಯೆ ಒಂದು ಒಳ್ಳೆಯ ಸಂಬಂಧ ಇರಬೇಕಂದ್ರೆ ನಮ್ಮ ದೇಶದಿಂದ ಕಳಿಸಿರುವ ಡಿಪ್ಲೊಮ್ಯಾಟ್, ಅಲ್ಲೇನು ನಾವು ಅವ್ರಿಗೆ ಅಂಬಾಸಿಡರ್ ಅಂತೀವಿ, ಅವರು ಅಲ್ಲಿ ಆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗಬೇಕು. ಹಂಗೆ ಬೇರೆ ದೇಶಗಳು ಅಂಬಾಸಿಡರ್ಸ್ ನ ಕಳಿಸಿರ್ತಾರೆ. ನೀವು ಯಾರು ಡೆಲ್ಲಿ, ನ್ಯೂ ಡೆಲ್ಲಿಗೆ ಹೋಗಿದ್ರೆ ಅಲ್ಲಿ ಎಂಬೆಸಿ ರೋಡ್ ಅಂತಾನೆ ಬೇರೆ ಇದೆ, ಎಲ್ಲ ಹಲವಾರು ದೇಶಗಳ ಎಂಬಸಿಗಳಲ್ಲಿ ಇರುತ್ತೆ. ಅಲ್ಲಿರಷ್ಟು ಸೆಕ್ಯೂರಿಟಿ ಎಲ್ಲೂ ಇರಲ್ಲ, ಯಾಕಂದ್ರೆ ಎಂಬೆಸಿನ ಪ್ರೊಟೆಕ್ಟ್ ಮಾಡಬೇಕು. ಅದಕ್ಕೆ ನಾವು ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಅಂತೀವಿ. ಅಂದ್ರೆ ಆ ದೂತ ಬಂದಾಗ, ಡಿಪ್ಲೊಮ್ಯಾಟ್ ಬಂದಾಗ, ನಾವೇನ್ ದೂತ ಅಂತೀವಿ, ಅವ್ರು ಬಂದಾಗ ಅವರನ್ನ ನಮ್ಮ ದೇಶದಲ್ಲಿ ಏನು ಆಗಬಾರದು, ಅವ್ರು ಏನೇ ತಪ್ಪು ಮಾಡಿದ್ರು ನಾವು ಅವ್ರಿಗೆ ಶಿಕ್ಷೆ ಮಾಡಕ್ಕಾಗಲ್ಲ. ಇದು ಈಗಲ್ಲ, ಈಗ ನಿಮಗೆ ರಾಮಾಯಣ ಗೊತ್ತಿದ್ರೆ ಹನುಮಂತ ಹೋಗಿರ್ತಾನೆ ರಾವಣತ್ರ, ಅವಾಗ ಅವನಿಗೆ ಫಸ್ಟ್ ರಾವಣ ಏನಂತಾನೆ ಹಿಡಿದಾಗ ಅವನ್ನ, ಇಲ್ಲ ಇವನ್ನ ಕೊಂದು ಬಿಡಿ ಅಂತಾನೆ. ಅವಾಗ ವಿಭೀಷಣ ಬರ್ತಾನೆ, ಇಲ್ಲ ನೀವು ದೂತರನ್ನ ಕೊಂದಬಾರದು ನೀವು ಅಂತ. ಅದಕ್ಕೆ ಅವನು ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ. ಡಿಪ್ಲೊಮ್ಯಾಟಿಕ್ ಅಲ್ಲೇ ಇದೆ. ಅಂಗದ ಹೋಗಿರ್ತಾನೆ, ಅಂಗದ ಹೋದಾಗೂ ಅದೇ ಆಗತ್ತೆ. ಮಹಾಭಾರತದಲ್ಲೂ ಯುಧಿಷ್ಠಿರ ಧರ್ಮರಾಜನ್ ಕೊನೆ ತಮ್ಮ ಯುಯುತ್ಸು ಅವನ್ನ ಡಿಪ್ಲೊಮ್ಯಾಟ್ ಆಗಿ ಕಳಿಸ್ತಾನೆ, ಹೋಗಿ ಒಂದ್ಸರಿ ಮಾತಾಡು ಅಂತ. ಅವಾಗೂ ದುರ್ಯೋಧನ ಯುಯುತ್ಸುಗೆ ಏನು ಮಾಡಬೇಕು ಅಂತ ಬರ್ತಾನೆ, ಅವಾಗ ದ್ರೋಣಾಚಾರ್ಯ ನಿಲ್ಲಿಸ್ತಾರೆ, ಇಲ್ಲ ಅವನು ದೂತನಾಗಿ ಬಂದಿದ್ದಾನೆ. ಕೃಷ್ಣನು ಹೋದಾಗೂ ಅಷ್ಟೇ, ದೂತನ್ನ ಏನು ಮಾಡಬಾರದು, ಇದು ಡಿಪ್ಲೊಮ್ಯಾಟಿಕ್ ಕಮ್ಯುನಿಟಿ ಈಗ ಬಂದಿದ್ದಲ್ಲ, ಅದು ನಮ್ಮ ಪುರಾಣಗಳಲ್ಲಿ ನಮ್ಮ ಇತಿಹಾಸದಲ್ಲಿ ಯಾವಾಗಿಂದನೂ ಇದೆ, ಈಗ ಇವರೆಲ್ಲ ಈಗ ಇದನ್ನ ಫಾಲೋ ಮಾಡ್ತಾ ಇದ್ದಾರೆ. ಹಂಗಾಗಿ ನಮ್ಮ ಭಾರತದ ಕೊಡುಗೆ ಇಷ್ಟು ದೊಡ್ಡದಿದ್ದಾಗ ನಾವು ಇದರ ಆಚರಣೆ ಖಂಡಿತವಾಗೂ ಮಾಡಬೇಕು, ಮಾಡಿ ನಾವು ಜಗತ್ತಿಗೆ ತೋರಿಸ್ಕೊಡ್ಬೇಕು ನಮ್ಮ ಭಾರತದ ಕೊಡುಗೆ ಎಷ್ಟಿದೆ ಅಂತ.
1: ತುಂಬಾ ಸುಂದರವಾಗಿ ಹೇಳಿದ್ರಿ ಸರ್. ಅಂದ್ರೆ ನಮ್ಮ ಭಾರತದ ಕೊಡುಗೆ ಇದರಿಂದ ಗೊತ್ತಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಜಾಗತಿಕವಾಗಿ ಈ ದಿನವನ್ನ ಆಚರಿಸಿಕೊಳ್ಳೋದ್ರಿಂದ ಆಗುವ ಉಪಯೋಗಗಳೇನು ಸರ್?
0: ಇದರಲ್ಲೂ ಎರಡು ವಿಷಯ ಉಂಟು. ಒಂದು ಏನಂದ್ರೆ ಪ್ರತಿಯೊಂದು ದೇಶ ಯಾಕೆ ಮಾಡಬೇಕು, ದೇಶಕ್ಕೆ ತಮ್ಗೆ ಏನದ್ರಿಂದ ಲಾಭ ಒಂದು, ಎರಡನೇದು ಪ್ರತಿಯೊಂದು ದೇಶ ಮಾಡೋದ್ರಿಂದ ಅಂತಾರಾಷ್ಟ್ರೀಯ ಒಂದು ಇದರಲ್ಲಿ ಏನದ್ರದ್ದು ಲಾಭ ಆಗತ್ತೆ ಅಂತ. ಎರಡನೇದು ಮೊದಲು ಉತ್ತರ ಕೊಡೋಣ. ಏನಾಗತ್ತೆ ಅಂದ್ರೆ ಎರಡು ವಿಷಯಗಳು, ಒಂದು ಈಗ ಆರ್ಥಿಕವಾಗಲಿ ಬೇರೆ ಬೇರೆ ಕಾರಣಗಳಾಗಲಿ ಎಲ್ಲಾ ದೇಶಗಳ ಮಧ್ಯೆ ಸಂಬಂಧ ಬೆಳೀತಾ ಇದೆ. ಈಗ ಒಂದು ಆಯಿಲ್ ವಿಷಯವಾಗಿ ನಾವು ಎಷ್ಟೊಂದು ಡೀಲ್ಸ್ ಮಾಡ್ಕೋತೀವಿ, ನ್ಯೂಕ್ಲಿಯರ್ ಸಂಬಂಧವಾಗಿ ಇಷ್ಟೊಂದು ದೇಶದ ಜೊತೆ ಡೀಲ್ಸ್ ಮಾಡುತ್ತೆ, ಫ್ರೀ ಟ್ರೇಡ್ ಆರ್ ಡೇಟ್ಸ್ ಅಂತ ನಾವು ಮಾಡ್ತೀವಿ, ಇದರಿಂದ ಎರಡು ದೇಶ ಸಂಬಂಧ ಬೆಳೆಯುತ್ತೆ ಹೌದು. ಆದ್ರೆ ಈ ಕಾಲದಲ್ಲಿ ಇನ್ನೊಂದು ದೊಡ್ಡ ಸಮಸ್ಯೆ ಏನಂದರೆ, ಹಿಂದಿನ ಕಾಲದ ತರ ಎಲ್ಲರ ಒಂದು ಕ್ರೈಮ್ ಆಯಿತು ಅಂದ್ರೆ ಆ ದೇಶದಲ್ಲಿ ಸೀಮಿತ ಇರ್ತಿತ್ತು, ಒಂದು ದೇಶದಿಂದ ಇನ್ನೊಂದು ದೇಶ ಹೋಗೋದು ಇರ್ತಿರ್ಲಿಲ್ಲ. ಈಗ ನಮ್ಮ ಒಂದು ಟೆಕ್ನಾಲಜಿ ಏನು ಬೆಳೆದ್ಬಿಟ್ಟಿದೆ, ಈ ಇಂಟರ್ನೆಟ್ ಬಂದ್ರಿಂದ, ಸೋಷಿಯಲ್ ಮೀಡಿಯಾ ಬರೋದ್ರಿಂದ, ನಮ್ಮ ಫೈನಾನ್ಷಿಯಲಿ ನಾವು ಈಗೆಲ್ಲ ಡಿಜಿಟಲ್ ಆಗಿದ್ರಿಂದ ಸ್ಕ್ಯಾಮ್ ಅನ್ನೋದು, ಕ್ರೈಮ್ ಅನ್ನೋದು ಈ ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಅಂತ ಏನಂತೀವಿ ಅದಕ್ಕೆ ಅವ್ರು ಸೀಮಿತವಾಗಿಲ್ಲ. ಯಾರೋ ಊರಲ್ಲಿ ಕೂತ್ಕೊಂಡು ಇಲ್ಲಿ ಸ್ಕ್ಯಾಮ್ ಮಾಡ್ತಾರೆ, ಕೊಂಡು ಇಲ್ಲಿ ಸ್ಕ್ಯಾಮ್ ಮಾಡಬಹುದು, ಇಲ್ಲಿ ಕೂತಿ ಬೇರೆ ಕಡೆ ಮಾಡಬಹುದು. ಹಂಗಾಗಿ ನಾವೊಂದೇನು ಇಂಟರ್ನ್ಯಾಷನಲ್ ಬಾರ್ಡರ್ಸ್ ಅಂತ ಹಾಕೊಂಡಿದ್ದೀವಿ, ಅದು ಕ್ರೈಮಿಗೆ ಇದಕ್ಕೆ ಸಂಬಂಧ ಇಲ್ಲದೆ ಇದ್ದಂಗೆ ಆಗೋಗ್ಬಿಟ್ಟಿದೆ. ಹಳೆ ಕಾಲದಲ್ಲಿ ಒಂದು ಏರೋಪ್ಲೇನ್ ಅಲ್ಲಿ ಕ್ರೈಮ್ ಆದ್ರೆ ಬೇರೆ ಬರ್ತಿತ್ತು ಅಷ್ಟೇ ಹೊರತು ಬೇರೆ ಎಲ್ಲ ಕ್ರೈಮ್ಗಳು ನಮ್ಮ ನಮ್ಮ ದೇಶದಲ್ಲಿ ಆಗ್ತಿತ್ತು. ಅದಕ್ಕೆ ಈ ಕ್ರಾಸ್ ಬಾರ್ಡರ್ ಅಂತ ನಾವೇನ್ ಆಂಗ್ಲ ಭಾಷೆಯಲ್ಲಿ ಹೇಳ್ತೀವಿ, ಕ್ರಾಸ್ ಬಾರ್ಡರ್ ಕ್ರೈಮ್ಸ್ಗೆ ಒಂದು ಒಳ್ಳೆ ಎರಡು ದೇಶದ ಮಧ್ಯೆ ರಿಲೇಷನ್ ಇದ್ರೇನೆ ಕ್ರಾಸ್ ಬಾರ್ಡರ್ ಕ್ರೈಮ್ಗೆ ಆನ್ಸರ್ ಸಿಗತ್ತೆ. ಈಗ ನಾವು ಒಂದೇನು ಟ್ರೀಟಿ ಇಲ್ಲ, ಉಗ್ರವ್ರಿಗೆ ನಾವೇನು ಮಾಡಕ್ಕಾಗಲ್ಲ, ನಮ್ಗೆ ಆ ದೇಶದ ಮೇಲೆ ಏನು ಕಂಟ್ರೋಲ್ ಇಲ್ಲ ಅಥವಾ ನಮ್ಗೆ ಒಳ್ಳೆ ಸಂಬಂಧಗಳಿಲ್ಲ ಅಂದ್ರೆ ಅಲ್ಲಿ ಮಾಡೋರು ಮಾಡ್ತಾನೆ ಇರ್ತಾರೆ, ನಮ್ಮ ಹತ್ರ ಇಲ್ಲಿ ವಿಕ್ಟಿಮ್ ಆಗೋರು ಆಗ್ತಾನೆ ಇರ್ತಾರೆ, ನಾವಿಲ್ಲಿ ಕಷ್ಟಪಡ್ತಾನೆ ಇರ್ತೀವಿ. ಹಂಗಾಗಿ ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅನ್ನೋದು ಇದೊಂದು ದೊಡ್ಡ ಒಂದು ದಿನ. ಈ ದಿನದಲ್ಲಿ ಪ್ರತಿಯೊಂದು ರಾಷ್ಟ್ರಗಳು ತಮ್ಮ ಒಂದು ಇದನ್ನ ನೆನಪಿಸ್ಕೋಬೇಕು, ಒಬ್ರು ಎರಡು ದೇಶಗಳ ಮಧ್ಯೆ ಒಳ್ಳೆ ರಿಲೇಷನ್ ಇದ್ರೆ ಬೇರೆ ಎಲ್ಲ ಜೊತೆನು ಈ ಕ್ರೈಮ್ಸ್ಗಳಿಗೆ ಎಲ್ಲೆಲ್ಲಿ ವಿಕ್ಟಿಮ್ಸ್ ಆಗ್ತಿವೋ ಅವ್ರಿಗೆಲ್ಲರಿಗೂ ನ್ಯಾಯ ಸಿಗ್ಬೇಕಂದ್ರೆ ಈ ದಿನದ ನಾವು ಆಚರಣೆ ಮಾಡಿ ಪ್ರತಿಯೊಂದು ದೇಶನೂ ಅದಕ್ಕೆ ಎರಡು ದೇಶಗಳ ಮಧ್ಯೆ ರಿಲೇಷನ್ ಈ ಒಂದು ಥಾಟ್ ಪ್ರಾಸೆಸ್ ಇಂದನು ಬೆಳೆಸಬೇಕು.
1: ಅಂದ್ರೆ ಇದು ಸಾಮಾನ್ಯ ಜನರಿಗೆ ಇದರಿಂದ ಈ ಲಾಭ ಅಂತ ಹೇಳಿದ್ರಿ. ಮುಖ್ಯವಾಗಿ ಯಾವುದೇ ದೇಶದ ಬೆಳವಣಿಗೆ ಅಭಿವೃದ್ಧಿ ಅದರ ಶಾಂತಿ ಮತ್ತು ಭದ್ರತೆಯ ಮೇಲೆ ಆಧರಿಸಿರುತ್ತೆ. ಶಾಂತಿ ಭದ್ರತೆಗೆ ಈ ಅಂತಾರಾಷ್ಟ್ರೀಯ ನ್ಯಾಯ ದಿನದ ಕೊಡುಗೆ ಏನು, ಅದರಿಂದ ಏನೇನು ಲಾಭ ಆಗುತ್ತೆ ಅಂತ?
0: ಇದರ ಉತ್ತರ ಇತಿಹಾಸದಲ್ಲಿದೆ. ನಾನು ನಿಮಗೆ ಹೇಳಿದಂಗೆ 1998 ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಎಂಬ ಸಂಸ್ಥೆ ಅವತ್ತು ಅವರು ಶುರುವಾಗಿದ್ದರಿಂದ ಆ ದಿನವನ್ನು ನಾವು ಇಂಟರ್ನ್ಯಾಷನಲ್ ಜಸ್ಟಿಸ್ ಡೇ ಅಂತ ಕರಿತೀವಿ. ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಏನಿದೆ, ಇದರ ಮುಖ್ಯ ಉದ್ದೇಶವೇ ಏನಂದರೆ ಎಲ್ಲಾ ಕಡೆ ನಾವು ಒಂದು ದೊಡ್ಡ ದೊಡ್ಡ ಕ್ರೈಮ್ಸ್ ಅಂತ ಏನಂತೀವಿ, ಈಗ ಜೆನೋಸೈಡ್ ಅಂತೀವಿ, ವಾರ್ ಕ್ರೈಮ್ ಅಂತೀವಿ, ಕ್ರೈಮ್ಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ, ಇಂಥ ಒಂದು ಆಗುತ್ತಿರುವ ಕ್ರೈಮ್ಸ್ಗೆ ಅಥವಾ ಒಂದು ನ್ಯಾಯ ಮಾಡಬೇಕಂತಾನೆ ಈ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಶುರುವಾಗಿದ್ದು. ಯಾಕೆ ಇದರದ್ದು ಏನು ಅಂತಹ ಉದ್ದೇಶ ಏನಿತ್ತು, ಯಾಕಂದ್ರೆ ಎರಡು ದೇಶಗಳ ಮಧ್ಯೆ ಆಗುವ ಯುದ್ಧದಲ್ಲಿ ಸಾಮಾನ್ಯ ಜನರು ಎಫೆಕ್ಟ್ ಆಗಬಾರದು, ಸಾಮಾನ್ಯ ಜನರಿಗೆ ಎರಡು ದೇಶದ ಮಧ್ಯೆ ಯುದ್ಧ ಆಗೋದು, ಅದು ಸಾಮಾನ್ಯ ಜನರಿಗೆ ಯಾವಾಗ ಎಫೆಕ್ಟ್ ಆಗುತ್ತೋ ಅವಾಗ ಯುದ್ಧಕ್ಕಿಂತ ಜಾಸ್ತಿಯಾಗಿ ಜೆನೋಸೈಡ್

0: ಆಗಬಹುದು, ಅದು ವಾರ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ ಆಗ್ಬಹುದು, ಒಂದು ಯುದ್ಧ ಎಂಬ ಒಂದು ಸೀಮಿತಿ ಮೀರಿ ಹೋಗತ್ತದು. ಹಂಗಾಗಿ ಆ ಒಂದು ಕ್ರೈಮ್ಗಳಿಗೆ ಇದು ಮಾಡಬೇಕು ಅಂತಿತ್ತು. ಅಲ್ಲಿ ಎಲ್ಲಿ ನೀವು ನೋಡಿ, ಎಲ್ಲಿ ಎಲ್ಲಿ ಯಾವಾಗ ಯಾವಾಗ ಎರಡು ಆರ್ಮಿಗಳ ಮಧ್ಯೆ ಯುದ್ಧ ಆದಾಗ ಅಷ್ಟು ಯಾರು ಅದರ ಬಗ್ಗೆ ಹಿಡಿಸ್ಕೊಳ್ಳಲ್ಲ. ಒಂದು ಆಯಿಲ್ ಟ್ಯಾಂಕರ್ ಎಫೆಕ್ಟ್ ಆಯಿತು ಅಂದ್ರೆ, ಇಲ್ಲ ನಮ್ ಎಲ್ಲೋ ಒಂದು ಸಿವಿಲಿಯನ್ ಸಾಮಾನ್ಯ ಜನಗಳ ಮೇಲೆ ಬಾಂಬ್ ಇತ್ತು ಅಂದ್ರೆ ತಕ್ಷಣ ನಮ್ಮ ದೇಶ ಅದನ್ನ ಖಂಡನೆ ಮಾಡ್ತಾ ಇದೆ. ಯಾಕಂದ್ರೆ ಅದು ಇಂಟರ್ನ್ಯಾಷನಲ್ ಒಂದು ನಾವು ಯುದ್ಧ ಎರಡು ದೇಶ ಯುದ್ಧಗಳ ಬಗ್ಗೆ ಏನೊಂದು ಇದು ಇರುತ್ತೆ, ಬಾರ್ಡರ್ ಲೈನ್ ಇರುತ್ತೆ, ದಾಟಿರುತ್ತೆ. ಹಂಗಾಗಿ ಈ ದಿನ ನಮಗೆ ಯಾವಾಗೂ ಈ ದಿನದ ಆಚರಣೆಯಿಂದ ಯುದ್ಧ ಆಗಬಾರದು. ಆದರೂ ಅದು ಸಾಮಾನ್ಯ ಜನಗಳ ಮೇಲೆ ಇಂಪ್ಯಾಕ್ಟ್ ಆಗದೆ ಇದ್ದಂಗೆ ಹೆಂಗೆ ನೋಡ್ಕೋಬೇಕು ಎಂಬುದು ಯಾವಾಗೂ ಇದು ಈ ಒಂದು ದಿನ ತಿಳಿಸ್ತಾ ಇರುತ್ತೆ. ಇದರಲ್ಲಿ ಏನು ಇಂಪಾರ್ಟೆಂಟ್ ಏನಂದ್ರೆ, ನಮ್ಮ ಭಾರತ ದೇಶದ ಇನ್ನೊಂದು ಕೊಡುಗೆ ಈ ವಿಷಯದಲ್ಲಿ ಬರಬೇಕು ಅಂದ್ರೆ, ಪೀಸ್ ಕೀಪಿಂಗ್ ಫೋರ್ಸ್ ಅಂತ ಯುನೈಟೆಡ್ ನೇಷನ್ಸ್ ಇಂದ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟಾಪ್ 5 ನೇಷನ್ಸ್ ಅಲ್ಲಿ ಭಾರತ, ಇಂಟರ್ನ್ಯಾಷನಲ್ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡಷ್ಟು ಟಾಪ್ 5 ನೇಷನ್ಸ್ ಅಲ್ಲಿ ನಾವೊಬ್ಬರಿರ್ತೀವಿ. ಹಂಗಿದ್ದಾಗ ನಾವು ಈ ದಿನದ ನಮ್ಮ ದೇಶದ ಒಂದು ಕೆಲಸ ಏನಂದ್ರೆ, ನಾವು ಸಾಮಾನ್ಯ ಜನರಾಗ್ಲಿ ಆಡಳಿತಗಾರರಾಗ್ಲಿ ಎಲ್ಲರೂ ನಾವು ನೆನೆಸ್ಕೋಬೇಕು, ನಮ್ಮ ಕಡೆಯಿಂದ ಇಷ್ಟೊಂದು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ, ನಮ್ಮ ಏನು ಸೈನಿಕರಿದ್ದಾರೆ ಅವರೆಲ್ಲ ಅಲ್ಲಿ ಹೋಗಿ ಪೀಸ್ ಕೀಪಿಂಗ್ ಫೋರ್ಸ್ ಅಲ್ಲಿ ಭಾಗಿಯಾಗಿ ಎಲ್ಲಾ ಕಡೆ ಒಂದು ಪೀಸ್ ಮೇಂಟೈನ್ ಮಾಡಬೇಕು ಅಂತ ಏನ್ ಪ್ರಯತ್ನ ಪಡ್ತಾ ಇದಾರೆ, ಆ ಪ್ರಯತ್ನದಲ್ಲಿ ನಾವು ಅವ್ರು ನೆನೆಸ್ಕೋಬೇಕು ಅಂತ ಒಂದು ನನಗನ್ಸತ್ತೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಮಾಮೂಲಾಗಿ ಯುದ್ಧ ಅಥವಾ ಅಶಾಂತಿ ಅಂದ್ರೆ ನಾಶನೇ, ಅಲ್ಲಿ ಪರಿಸರ ನಾಶ, ಸೈಬರ್ ಅಪರಾಧಗಳು, ಮಾನವ ಹಕ್ಕುಗಳ ಉಲ್ಲಂಘನೆ, ಹಾಗೆ ಗಡಿ ಪ್ರದೇಶಗಳ ವಿವಾದಗಳಿಗೆ ಹೆಚ್ಚುತ್ತಿರುವ ಇಂತಹ ಸವಾಲುಗಳಿಗೆ ಈ ದಿನದ ಕೊಡುಗೆ ಏನು ಸರ್?
0: ನೀವು ಮೂರು ವಿಷಯದ ಬಗ್ಗೆ ಹೇಳಿದ್ರಿ. ಒಂದು ಪರಿಸರ ನಾಶ ಆಗೋದು, ಎರಡನೇದು ಕ್ರಾಸ್ ಬಾರ್ಡರ್ ನೀವು ಹೇಳದಂಗೆ ಇವತ್ತು ಸೈಬರ್ ಅಪರಾಧಗಳು ತುಂಬಾ ಜಾಸ್ತಿ ಆಗ್ತಾ ಇದೆ. ಇವೆರಡರ ಬಗ್ಗೆನು 1998ರಲ್ಲೇ ಬರ್ದಿದ್ದಾರೆ. ಅವಾಗ ಯಾರ್ಯಾರು ದೇಶಗಳು ಬಂದಿದ್ರು, ಮೋಸ್ಟ್ಲಿ ಇವರೆಲ್ಲ ಯುರೋಪಿಯನ್ ಕಂಟ್ರೀಸ್ ಬಂದು ಐಸಿಸಿ ಮಾಡಿದ್ದು, ಅವಾಗೆ ಅವ್ರಿಗೆ ಇದ್ರದ್ದು ಒಂದು ಮುಂದಿನ ವಿಚಾರ ಇತ್ತು, ಇವ್ರು ಹಿಂಗೆಲ್ಲ ಆಗತ್ತೆ, ಸೈಬರ್ ಅಪರಾಧ ಆಗಬಹುದು ಅಂತ ಅವತ್ತು ಬರ್ದಿದ್ರು. ಆ ಬರೆದಿರೋ ರೋಮ್ ಸ್ಟ್ಯಾಚ್ಯೂಟ್ ಅಂತಾರೆ ಅದನ್ನ. ಆ ಐಸಿಸಿ ಇವತ್ತೇನಿದೆ ಅದರದ್ದು ಗವರ್ನ್ ಮಾಡೋ ಅವ್ರದ್ದು ಸಂವಿಧಾನದ ಹೆಸರು ರೋಮ್ ಸ್ಟ್ಯಾಚ್ಯೂಟ್ ಅಂತ. ಆ ರೋಮ್ ಸ್ಟ್ಯಾಚ್ಯೂಟ್ ಅಲ್ಲಿ ಈ ವಿಷಯಗಳ ಬಗ್ಗೆ ಬರೆದು ಬಿಟ್ಟಿದ್ದಾರೆ ಅವರು. ಈ ವಿಷಯದ ಬಗ್ಗೆ ಅವರು ಹೆಂಗೆ ಎರಡು ದೇಶದ ಮಧ್ಯದಲ್ಲಿ ಅಥವಾ ಒಂದ್ ದೇಶದಲ್ಲಿ ಕೂತು ಇನ್ನೊಂದು ದೇಶದಲ್ಲಿ ಹಾನಿ ಆದ್ರೆ ಆ ದೇಶ ಮೊದಲನೇ ದೇಶ ಏನ್ ಮಾಡಬೇಕು, ಅವ್ರದ್ದು ಏನೇನು ರೆಸ್ಪಾನ್ಸಿಬಿಲಿಟೀಸ್ ಇದೆ, ಇಲ್ಲಿ ಕೂತಿರೋ ಕ್ರಿಮಿನಲ್ಸ್ ನ ಅವ್ರು ಹೆಂಗ್ ಡೀಲ್ ಮಾಡಬೇಕು, ಎಲ್ಲಿ ಯಾರ್ಯಾರು ಎರಡನೇ ದೇಶದಲ್ಲಿ ಎಲ್ಲಿ ಎಫೆಕ್ಟ್ ಆಗಿರ್ತಾರೋ ಅವ್ರ ಕ್ರಿಮಿನಲ್ಸ್ಗೆ ನಾವು ಹೆಂಗೆ ನ್ಯಾಯ ಕೊಡಬಹುದು, ಹೆಂಗೆ ಕಂಪನ್ಸೇಷನ್ ಕೊಡಬಹುದು, ಇದ್ರ ಬಗ್ಗೆ ಅವಾಗ ಆಲ್ರೆಡಿ ಬರ್ದಿದ್ದಾರೆ. ಈ ದಿನ ಈಗ ಒಂದು ಇದರಲ್ಲಿ ಪ್ರಾಬ್ಲಮ್ ನಾನು ನಿಮ್ಗೆ ಹೇಳಿದೆ, ಎಲ್ಲಾ ದೇಶಗಳು ಇದಕ್ಕೆ ಮೆಂಬರ್ ಅಲ್ಲ, ಭಾರತನೇ ಅದರ ಮೆಂಬರ್ ಅಲ್ಲ. ಆದ್ರೆ ಭಾರತದಲ್ಲೂ ಎಷ್ಟೋ ಜನ ಬೇರೆ ಕಡೆ ಆಗಿರೋ ಒಂದು ಕ್ರೈಮ್, ಅಲ್ಲಿ ಕೂತಿರೋ ಕ್ರಿಮಿನಲ್, ಈಗ ನಾನು ಹೇಳಿದೆ ಇಲ್ಲಿ ನಮ್ಮ ಮೇಲೆ ಎಷ್ಟೊಂದು ಸೈಬರ್ ಕ್ರೈಮ್ಗಳಾಗ್ತಾ ಇದೆ, ಇಂಥ ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಅದಕ್ಕೆ ಉತ್ತರ ಸಿಗ್ಬೇಕಂದ್ರೆ ಈ ದಿನದ ನಾವು ಅಲ್ಲಿರೋ ಪ್ರಿನ್ಸಿಪಲ್ಸ್, ನಾವು ಐಸಿಸಿಯನ್ನ ಫಾಲೋ ಮಾಡದೇ ಇದ್ರು ಆ ಪ್ರಿನ್ಸಿಪಲ್ಸ್ ನಾವು ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನಾವು ಎಲ್ಲರಿಗೂ ಮುಂದೆ ಮಾಡಿದ್ವಿ ಅಂದ್ರೆ ಅದ್ರದ್ದು ಒಂದು ಸಮಸ್ಯೆಗೆ ನಾವು ಒಂದು ಪರಿಹಾರ ಸಿಗಬಹುದು. ಅದು ಈ ದಿನದ ದೊಡ್ಡ ಕೊಡುಗೆ.
1: ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಸಾಮಾನ್ಯವಾಗಿ ನ್ಯಾಯ ಮತ್ತು ಅನ್ಯಾಯದ ನಡುವೆ ಅಕ್ಷರದ ಬಗ್ಗೆ ಆಲೋಚನೆ ಮಾಡಿದ್ರೆ ಅ ಅನ್ನುವ ಒಂದು ಅಕ್ಷರನೇ ವ್ಯತ್ಯಾಸ ಇರುತ್ತೆ. ಆದ್ರೆ ಪ್ರತಿಯೊಬ್ಬರಿಗೆ ನ್ಯಾಯ ಮಾತ್ರ ಸಿಗ್ಲೇಬೇಕು, ಅದು ಪ್ರತಿಯೊಬ್ಬರ ಹಕ್ಕು. ಈ ವಿಷಯಗಳ ಬಗ್ಗೆ ಮುಖ್ಯವಾಗಿ ದೇಶಗಳ ನಡುವೆ, ರಾಜ್ಯಗಳ ನಡುವೆ, ರಾಷ್ಟ್ರಗಳ ನಡುವೆ ಇಂತಹ ಶಾಂತಿ ಮತ್ತು ಸೌಹಾರ್ದತೆ ಇದ್ದಾಗ ನ್ಯಾಯ ವ್ಯವಸ್ಥೆ ಬಲವಾಗಿ ನಡೆಯುತ್ತೆ. ಈ ದಿನದ ವಿಶಿಷ್ಟತೆಯನ್ನ ತುಂಬಾ ಚೆನ್ನಾಗಿ ನೀವು ನಿಮ್ಮ ಮಾತುಗಳಲ್ಲಿ ಹೇಳಿದ್ರಿ. ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಸಾಕಷ್ಟು ಮಾಹಿತಿಯನ್ನ ನೀಡಿದ್ರಿ. ತುಂಬ ಹೃದಯ ಧನ್ಯವಾದಗಳು.
2: ಶ್ರೋತೃಗಳೇ, ಇಲ್ಲಿಯವರೆಗೆ ಅಂತಾರಾಷ್ಟ್ರೀಯ ನ್ಯಾಯ ದಿನದ ಅಂಗವಾಗಿ ವಿಶೇಷ ಸಂದರ್ಶನ ಕಾರ್ಯಕ್ರಮ ಪ್ರಸಾರಗೊಂಡಿತು. ಸಂದರ್ಶನ ನೀಡಿದವರು ವಕೀಲರಾದ ವಾದೇಂದ್ರ ಜೋಶಿ, ಸಂದರ್ಶನ ನಡೆಸಿಕೊಟ್ಟವರು ಪರಿಮಳಾ ಜೋಶಿ. ಈ ಕಾರ್ಯಕ್ರಮ ಆಕಾಶವಾಣಿ ಹೈದರಾಬಾದ್ ಕಸ್ತೂರಿ ಬಾನುಲಿ ಕೇಂದ್ರದ ಕೊಡುಗೆ. ಸ್ನೇಹಿತರೆ, ಜಲವೇ ಜೀವನ ಎಂಬ ಮಾತಿನಂತೆ ನೀರು ನಮ್ಮ ಅಸ್ತಿತ್ವದ ಮೂಲಾಧಾರ. ಒಂದು ಹನಿ ನೀರನ್ನು ಉಳಿಸುವುದು ಎಂದರೆ ಒಂದು ಜೀವವನ್ನು ಉಳಿಸಿದಂತೆಯೇ ಸರಿ. ಮಳೆ ನೀರು ಸಂಗ್ರಹಣೆ, ನೀರಿನ ಮಿತವ್ಯಯ ಬಳಕೆ ಹಾಗೂ ಜಲ ಸಂಪನ್ಮೂಲಗಳ ಸಂರಕ್ಷಣೆ ಇಂದಿಗೆ ಅಗತ್ಯವಾಗಿದೆ. ಇಂದಿನ ನಮ್ಮ ಸಣ್ಣ ಪ್ರಯತ್ನ ಮುಂದಿನ ಪೀಳಿಗೆಗೆ ಸುರಕ್ಷಿತ ನೀರಿನ ಭವಿಷ್ಯವನ್ನ ನೀಡಬಲ್ಲದು. ಆದ್ದರಿಂದ ನೀರನ್ನು ಉಳಿಸಿ, ಜೀವವನ್ನ ಉಳಿಸಿ, ಜಲವೇ ಜೀವನ ಅಮೃತ, ಅದನ್ನ ರಕ್ಷಿಸೋಣ. ಶ್ರೋತೃಗಳೇ, ನಾವೆಲ್ಲರೂ ನೀರನ್ನ ಉಳಿಸಿ ಜೀವವನ್ನ ಉಳಿಸೋಣ.

ಇಲ್ಲಿಗೆ ಕಸ್ತೂರಿ ಕನ್ನಡ ಕಾರ್ಯಕ್ರಮ ಮುಗಿಯುತ್ತದೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಬರಲಿರುವ ಮಂಗಳವಾರದಂದು ಇದೇ ಸಮಯಕ್ಕೆ ಇದೇ ಮೀಟರ್ಗಳ ಮೇಲೆ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮೊಂದಿಗೆ ಇರುತ್ತೇವೆ. ಅಲ್ಲಿಯವರೆಗೆ ರತ್ನ ಅರ್ಚಕಳಿಗೆ ಅಪ್ಪಣೆ ನೀಡಿ ನಮಸ್ಕಾರಗಳು.